ಕುರು ಮತ್ತ ಟಿಕ್ಕ ತಿಡ್ತೋತಿ ಕಾಯಿ ಅಶ್ರಿ ಜಗಸಾಯಿ ನೀಲ ಬಸ್ತ್ರ ಪ್ರಾಣ ಮೇಸ್ತಾನ ಲೇ ಪೂಜೇ ಪ್ರಾಣ ಆ ಪಾಖೇ ಆಕ ಕೊಠಾ ಬಕರಾ ಖಾಣಾ